0: ಪೇರ್ಸಲ್ಲಿ ಬಾ.
1: ಯುವರ್ ಸ್ವೀಟ್ ನೇಮ್ ಪ್ಲೀಸ್.
2: ಲಲ್ಲಿ
1: ಬಿಲ್ಲಿ
2: ಡೋಂಟ್ ಮಿಸ್ ಲಲ್ಲಿ
1: ಕೈಲಿ.